ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ ಕೃಪಾ ಕರ್ಸು ಹರಿ